0: awrade an wo den to so be bibia wo
1: yes
0: shabre mu ye be bia full line no na wo so atumi afre
1: yes
0: na na twi ye ne wo bompa ye
1: yes
0: na adie bia twitwa wan mu when ya minam na so fo so de wo gie ne fa ho dia ma
1: amen
0: ye bia full line no
1: yes
0: 030
1: yes
0: 221
1: yes
0: 6545
1: yes
0: 030 221 6546 and I say 0548 955947 Osu betumi afre na nadwi ye ne wabo mpa ye
2: Asempa FM
0: 030 030 went to nyina so 030 221 6545 030 221 6546 0548 955947 Onsu betumi afre anadwi na yeno abompa ye anadwi Pastor Bright onyame hira wo baby bia wo Awurade kan ho no mo ho ban
1: amen
0: wo sofo aboaje Awurade enhwe wo so Awurade aho odene ento wo so
1: amen